Enti mame fra wo ma na wo ma nso mfra wo mame. Fra wa damfo na wa damfo nso mfra na damfo. Aye nyina ye nkambom na ye mompa ye. Aye nyina ye nsunchu